ಸಾಗ ಸನಿ ಲಗ ಸನಿ ದ ಬ ಸಾನಿ ದ ಪದ ಸಾಗ ಸನಿ ಲಗ ಸನಿ ದ ಬ ಸಾನಿ ದ ಪದ ಸಾಗ ಸನಿ ಲಗ ಸನಿ ದ